ಸಾಧಕ ದುಷ್ಟ ಸಾವುತ್ತಾರೆ. ತಾರ ಜಹಾನ್ ನಿಂದಕ ದುಷ್ಟ ಸಾವುತ್ತಾರೆ, ತಾರ ಜಹಾನ್ ಲಹ್ಯಾ ಅಭಿಮಾನ್ ಜಿನ್ನೀ ದರ್ಶನ ಪಾಯಾ ಜಿನ್ನೀ ತುದನೂ ಧನ್ ಕಹ್ಯಾ ಜಿನ್ನೀ ತುದನೂ ಧನ್ ಕಹ್ಯಾ ತಿನ್ ಜಮನೆ ನಾಗ ಕಾನಡೆ ಕಿ ವಾರ ಸಲೋಕ ಮಹಲ್ಲಾ.